Foso nimdi ayama ni manyi na na wonsusu nimdi ayama wo na ene anopai kakra ya debo ye kotodwe mansa na yama yadan ye ho akohwe nesam a enam ye mframa hudo mu no ene enura nkoma yedi ye no mamichia alaji wazobia mamichia nopa enura